ತದ್ವಿಧಿ ವಿಷೇವೀಷೇಯಜ್ಞೀಯಾಯ ಸ್ತೋಮಂ ರುದ್ರಾಯ ದೃಷಿಕಂ ಪ್ರಾದಿತ್ಯಂಚಾರೋ ಮಾದ್ವರಂ ಗೋಪೀಥಾಯ ಪ್ರಾಹೂಯಸೇ ಮಾರುದ್ಭಿರಗ್ನಾ ಆಗಹಿ

ವಿನರ್ಗಮಕ್ರಮಸ್ಫುರತ್ಕರಾಳಫಾಳಹವ್ಯವಾಗ್ಜ್ವಲ ತೇ ನಮಃ ಓಂ ಅದೃಶ್ಯಾಯ ನಮಃ ಓಂ ಅಧರ್ಷಣಾಯ ನಮಃ

ಶೋಭನಾಯ ನಮಃ. ಓಂ ಅಕ್ಷತಾಯ ನಮಃ. ಓಂ ಅಕ್ಷಯ ರೂಪಿನೇ ನಮಃ. ಓಂ ಅಕ್ಷಮಾಳಾಸ್ವರೂಪಾಯ ನಮಃ. ಓಂ ಅಕ್ಷಯಾಯ ನಮಃ. ಓಂ ಅಕ್ಷರಾಕ್ಷರಕೂಟಸ್ಥಾಯ ಪರಮಾಯ ನಮಃ. ಓಂ ಅಕ್ಷರಪದಪ್ರದಾಯ ನಮಃ. ಓಂ ಅಕ್ಷಮಾಳಾಧರಾಯ ನಮಃ. ಓಂ ಅಕ್ಷೋಭ್ಯಾಯ ನಮಃ. ಓಂ ಅಕ್ಷಪಾದಸಮರ್ಥ

ಹವದಾನಾಯ ಪ್ರತ್ಯವದಾಕ್ಷ್ಯಾಮಿ ಹಸ್ತೇ ಸುಧಾಮಿಂದ್ರೇ ಆತ್ಮನಃ ಆಜ್ಯ ಸತ್ಯ ಮಾತ್ರ ಹಾವ್ಯಾಧಾ ಕೃತ್ಯ ಮಾರೋ ಯಜ್ಞ ಶುದ್ಧ ಕೃತ್ಯ

ದಿಂದರಸಿಯಾ ಸುತ್ತರಾಮಣ ಪರ್ಯಾಧಾಮಾನ್ಯಯಾಟ್ ಸವಿತು ಪರ್ಯಾಧಾಮಾನ್ಯಯಾಟ್ ವರುಣಸ್ಯ ಪರ್ಯ

ಯಜತಿ ಶರೀರವೃದನಾಮಗ್ನಿ ಸಮೇವ ತದ್ಯಜತಿ ಅಥೋಯಥಾಜತೆ ಸಾಧಿಕೇವದೇ ಹೇ ಸತ್ವೇನ ರಜೇ ತತ್ಸಾಮೇಷಿ ತಸ್ಮಾದಾದೀಯಾನ್ನಾಮಿ ಹೇ ತಾವಂತೋ ಹೇಗಂತೆ ಅಸ್ತ್ರಿಗಂ ವಂದ್ರಿಚ್ಚಾಹಿಷ್ಕ್ರಾಮಂತೆ ಶಿರಸಾ ವೇ ಮನುಷ್ಯಾಣಿಕ್ರಾವಂತೆ ಆಹುತನೀಯಂತೆ ಯೇವಾಸ್ತೇತದ್ಭವತೆ ತತ್ಸತ್ಯಾಹವನೀಯೇ ಆತಮಿತೋರುಪತಿಷ್ಠಂತೆ ಅಗ್ನಿಭ್ರಷ್ಟಾರಂ ಕೃತ್ವಾ ಹೃದಯ ನಿರವಚನಂತೆ ಸಂತಂ ವಾ ಏತೇ ಪ್ರಾಣಾನಾಹಂ ಗತ್ವಾ.

ಪ್ರಾಣದೇವ ಪುರಯುಕ್ತ ಅರ್ಕ್ಷಣೀವದಂತೀತಿ ಕಾಯಕವರ್ಚಮಪತಿಷ್ಠಂತೆ ಅರ್ಕ್ಷಣೀವದಂತೋಪತಿಷ್ಠಾಮಹಿ ಅಮೀವದಂತ ವಿತರಸ್ವಾಮ್ಯಾಭಿಪ್ರವರ್ಜ್ಯಂತೆ ಅಮೀವದಂತ ವಿತರೋ ಸತ್ವಾಭಿಪ್ರವರ್ಜ್ಯಾಮಹಿ ಅವಪರಿಹಿಂಚತಿ.

ವಿನೋತಿ ತಸ್ಮೈ ತಂಹ ದೇವಮಾತ್ಮಬುದ್ಧಿ ಪ್ರಕಾಶಂ ಮುಮುಕ್ಷುರ್ವೈ ಶರಣಮಹಂ ಪ್ರಪದ್ಯೆ. ಓಂ ಶಾಂತಿ ಶಾಂತಿ ಶಾಂತಿ. ತಚ್ಚಯೋರಾಬೃಣೀಮಹೇ ಗಾತುಂ ಯಜ್ಞಾಯ ಗಾತುಂ ಯಜ್ಞಪತಯೇ. ದೈವೀಃ ಸ್ವಸ್ತಿರಸ್ತು ನಃ ಸ್ವಸ್ತಿರ್ಮಾನುಷೇಭ್ಯಃ ಊರ್ಧ್ವಂ ಜಿಗಾತು ಭೇಷಜಂ.

ಯಕ್ಷ್ಮಯ ಪರಿಪರ್ಯ ಯಕ್ಷ್ಮಯ ತ್ವಂ ತಮ ಯಕ್ಷ್ಮಯ ಪರಿ ಯಕ್ಷ್ಮಯ ಪರಿಪರ್ಯ ಯಕ್ಷ್ಮಯ ಯಕ್ಷ್ಮಯ ಪರಿ ಭುಜ ಭುಜ ಪರಿಪರಿ

ಸ್ವಾಹ ಸ್ವಾಹ ಸ್ವಾಹ ಸ್ವಾಹ ಸ್ವಾಹ ಸ್ವಾಹ ಸ್ವಾಹ ಸ್ವಾಹ ಸ್ವಾಹ ಸ್ವಾಹ ಸ್ವಾಹ ಸ್ವಾಹ ಸ್ವಾಹ ಸ್ವಾಹ ಸ್ವಾಹ ಸ್ವಾಹ ಸ್ವಾಹ ಸ್ವಾಹ ಸ್ವಾಹ ಸ್ವಾಹ ಸ್ವಾಹ ಸ್ವಾಹ ಸ್ವಾಹ ಸ್ವಾಹ ಸ್ವಾಹ ಸ್ವಾಹ ಸ್ವಾಹ ಸ್ವಾಹ ಸ್ವಾಹ ಸ್ವಾಹ ಸ್ವಾಹ ಸ್

0: పాదం భజతామభయప్రదం. ಎಲ್ಲ ಗುರುಗಳಿಗೂ ಗುರುವಾದ ಶ್ರೀ ದಕ್ಷಿಣಾಮೂರ್ತಿಯನ್ನು ಕುರಿತು ಶ್ರೀ ಶಂಕರಾಚಾರ್ಯರು ಮೂರು ಸ್ತೋತ್ರಗಳನ್ನು ರಚಿಸಿದ್ದಾರೆ. ಅದರಲ್ಲಿ ಉಪಾಸಕಾನಾಂ ಯದುಪಾಸನೀಯಂ ಎಂದು ಆರಂಭವಾಗುವ ಒಟ್ಟು 19 ಶ್ಲೋಕಗಳಿಂದ ಯುಕ್ತವಾದ ದಕ್ಷಿಣಾಮೂರ್ತಿ ಸ್ತೋತ್ರ ಎಂಬ ಹೆಸರಿನ ಸ್ತೋತ್ರವು ಒಂದು. ಈ ಸ್ತೋತ್ರದ ಹೆಸರಿನಲ್ಲಿ ಬರುವ ದಕ್ಷಿಣಾಮೂರ್ತಿ ಅನ್ನುವ ಶಬ್ದದ ಅರ್ಥವೇನು ಎಂದು ಮೊದಲಿಗೆ ತಿಳಿದುಕೊಳ್ಳೋಣ. ದಕ್ಷಿಣಾಮೂರ್ತಿ ಉಪನಿಷತ್ತು ಹೇಳುತ್ತೆ, ಶೇಮುಷಿ ದಕ್ಷಿಣಾಪ್ರೋಕ್ತ ಸಾಯಸ್ಯಾಭೀಕ್ಷಣೆ ಮುಖಂ. ಅಂದರೆ ದಕ್ಷಿಣಾ ಶಬ್ದಕ್ಕೆ ಬುದ್ಧಿ, ಜ್ಞಾನ ಎಂದರ್ಥ. ದಕ್ಷಿಣಾಮೂರ್ತಿ ಎಂದರೆ ಜ್ಞಾನವೇ ಮೂರ್ತಿಯಾಗಿರುವವನು, ಅಂದರೆ ಜ್ಞಾನವೇ ಸ್ವರೂಪ ಎಂದರ್ಥವಾಗುತ್ತೆ. ಹಾಗೆ ಇನ್ನೊಂದು ಅರ್ಥವನ್ನು ಮಾಡಿದ್ದಾರೆ, ಜಗತ್ತಿನ ಸೃಷ್ಟಿಸ್ಥಿತಿ ಸಂಹಾರದ ವಿಷಯದಲ್ಲಿ ಸಮರ್ಥನಾಗಿರುವ, ಶರೀರವಿಲ್ಲದಿರುವವನೇ ದಕ್ಷಿಣಾಮೂರ್ತಿ. ಇದಕ್ಕೆ ಶ್ರುತಿಯೇ ಪ್ರಮಾಣ ಎಂದು ತಿಳಿಸಿದ್ದಾರೆ. ಪುರಾಣಗಳಲ್ಲಿ ಪರಮಾತ್ಮ ದಕ್ಷಿಣಕ್ಕೆ ಮುಖ ಮಾಡಿ ಶಿಷ್ಯರಿಗೆ ಜ್ಞಾನೋಪದೇಶ ಮಾಡಿದ ಎಂದು ಹೇಳಲಾಗಿದೆ. ಈ ಎಲ್ಲ ಅರ್ಥಗಳನ್ನು ನೋಡಿದಾಗ ದಕ್ಷಿಣಾಮೂರ್ತಿ ಎಂಬ ಶಬ್ದವು ಜ್ಞಾನಸ್ವರೂಪನಾದ ಪರಮಾತ್ಮನನ್ನು ತಿಳಿಸುತ್ತದೆ ಎಂದು ಸ್ಪಷ್ಟವಾಗುತ್ತದೆ. ಇಂತಹ ದಕ್ಷಿಣಾಮೂರ್ತಿಯನ್ನು ಲೋಕಾನುಗ್ರಹೀಕ ದೃಷ್ಟಿಯಿಂದ ಶ್ರೀ ಶಂಕರ ಭಗವತ್ಪಾದರು ಉಪನಿಷದ ಅರ್ಥವನ್ನಿಟ್ಟುಕೊಂಡು ಪರಮರಮಣೀಯವಾದ ಪದಗಳಿಂದ ಸ್ತುತಿ ಮಾಡಿದ್ದಾರೆ. ಇಲ್ಲಿಯ 18 ಶ್ಲೋಕಗಳಲ್ಲಿ ಹೇಳಿದ ದಕ್ಷಿಣಾಮೂರ್ತಿ ರೂಪಗಳನ್ನು ಮನಸ್ಸಿನಲ್ಲಿಟ್ಟು ಭಕ್ತಿ ಶ್ರದ್ಧೆಗಳಿಂದ ಸ್ತೋತ್ರಗೈಯುತ್ತಾ ದಕ್ಷಿಣಾಮೂರ್ತಿಯ ಕೃಪಾವಿಶೇಷಕ್ಕೆ ಪ್ರತಿಯೊಬ್ಬನೂ ಪಾತ್ರನಾಗಲಿ ಎಂಬುದೇ ಭಗವತ್ಪಾದರ ಆಶಯ. ಮೊದಲನೆಯ ಶ್ಲೋಕದಲ್ಲೇ ಉಪಾಸಕರಿಗೆ ಉಪಾಸಿಸುವುದಕ್ಕೆ ಅತ್ಯಂತ ಯೋಗ್ಯವಾದದ್ದು ದಕ್ಷಿಣಾಮೂರ್ತಿ ರೂಪ. ಇಂತಹ ದಕ್ಷಿಣಾಮೂರ್ತಿಯು ನನ್ನ ಮನಸ್ಸಿನಲ್ಲಿ ಜ್ಞಾನವನ್ನು ಜಾಗೃತಗೊಳಿಸಲಿ ಎಂದು ಮಾಡುವ ಪ್ರಾರ್ಥನೆ ಅಜ್ಞಾನಿಗಳಾದ ನಮ್ಮನ್ನು ಉದ್ಧರಿಸುವುದರಲ್ಲಿ ಎಷ್ಟು ಮಹತ್ವದ್ದು ಎಂದು ಹೇಳಬೇಕಾಗಿಯೇ ಇಲ್ಲ. ಅಷ್ಟೇ ಅಲ್ಲ, ಇಂತಹ ದಕ್ಷಿಣಾಮೂರ್ತಿಯ ಸ್ತೋತ್ರ ಎಷ್ಟು ಶ್ರೇಷ್ಠವಾದದ್ದಂತಲೂ ತಿಳಿದುಬರುತ್ತದೆ. ಆದಿಗುರುವಿನ ಮಹತ್ವವನ್ನು ತಿಳಿಸಿ ದಕ್ಷಿಣಾಮೂರ್ತಿಯ ಕೈಯಲ್ಲಿರುವ ಜ್ಞಾನಮುದ್ರೆಯು ತಮೋಗುಣವನ್ನು ದೂರ ಮಾಡುವುದರ ಜೊತೆಗೆ ತತ್ವಮಸಿ ಎಂಬ ಅರಿವನ್ನುಂಟು ಮಾಡುವಂತಹದ್ದು ಎಂದು ಸ್ತುತಿಸಿ, ಆಚಾರ್ಯರು ನಮ್ಮ ಮನಸ್ಸು ಆ ಸ್ವರೂಪದಲ್ಲೇ ನೆಲೆದಿಲ್ಲುವಂತೆ ಮಾಡಿದ್ದಾರೆ. ವೇದಾಂತದಲ್ಲಿ ಪ್ರಣವೋಪಾಸನೆಯೇ ಸಂಸಾರ ದುಃಖವನ್ನು ನೀಗುವಲ್ಲಿ ಮುಖ್ಯವಾದದ್ದು ಎಂದು ಹೇಳಿದೆ. ಇಂತಹ ಪ್ರಣವೋಪದೇಶವನ್ನು ದಕ್ಷಿಣಾಮೂರ್ತಿ ಕೃಪಾ ಕಟಾಕ್ಷದಿಂದ ಪಡೆದು ಕತ್ತಲೆಯನ್ನು ಕಳೆಯುವಂತಾಗಲಿ ಎಂದು ಬೇಡಲಾಗಿದೆ. ಮುಂದೆ 9 ಶ್ಲೋಕಗಳಲ್ಲಿ ಸಗುಣೋಪಾಸನೆಗೆ ಯೋಗ್ಯವಾದ ದಕ್ಷಿಣಾಮೂರ್ತಿಯ ರೂಪವನ್ನು ತಿಳಿಸುತ್ತಾ, ಶುಕಾದಿಗಳು ಉಪಾಸಿಸಿದ ಈ ದಿವ್ಯ ಮೂರ್ತಿಯನ್ನು ಬಿಟ್ಟು ಉಳಿದ ದೇವತೆಗಳನ್ನು ಪೂಜಿಸುವುದರಿಂದ ಪ್ರಯೋಜನವಿಲ್ಲ ಎಂದು ತಿಳಿಸುವುದರ ಮೂಲಕ ನಮ್ಮ ಮನಸ್ಸು ಬೇರೆಡೆಗೆ ಹೋಗದಂತೆ ಪ್ರಾರ್ಥಿಸಿದ್ದು ಅನ್ಯಾದೃಶವಾಗಿದೆ. ಕೊನೆಯ ಶ್ಲೋಕದಲ್ಲಿ ಇಂತಹ ದಕ್ಷಿಣಾಮೂರ್ತಿಯನ್ನು ಪ್ರಸನ್ನ ಚಿತ್ತರಿಂದ ಧ್ಯಾನಿಸುವವನಿಗೆ ಐಶ್ವರ್ಯ, ಆಯುಸ್ಸು, ವಿದ್ಯೆಗಳು ಲಭಿಸುತ್ತವೆ. ಅಷ್ಟೇ ಅಲ್ಲದೆ ಕೊನೆಗೆ ವೇದಾಂತದಲ್ಲಿ ಹೇಳಿದ ಬ್ರಹ್ಮ ಸಾಕ್ಷಾತ್ಕಾರವಾಗುತ್ತದೆ, ಅಂದರೆ ಆನಂದದಲ್ಲಿ ನೆಲೆನಿಲ್ಲುತ್ತಾನೆ ಎಂದು ಹೇಳುವ ಮೂಲಕ ನಾವೆಲ್ಲ ಬಯಸುವ ಆನಂದವನ್ನು ಪಡೆಯುವ ಉಪಾಯವನ್ನು ಇಲ್ಲಿ ತಿಳಿಸಿದ್ದಾರೆ. ಸಾಮಾನ್ಯರಾದ ನಾವೆಲ್ಲರೂ ಅತ್ಯಂತ ಭಕ್ತಿಭಾವದಿಂದ ಸಹಜವಾಗಿ ಸ್ತುತಿ ಮಾಡಲು ಅನುಕೂಲವಾಗುವಂತೆ ರಚಿಸಿದ ಇಂತಹ ದಕ್ಷಿಣಾಮೂರ್ತಿ ಶ್ಲೋಕವನ್ನು ಆಸ್ತಿಕರಾದ ನಾವೆಲ್ಲ ಸಹಸ್ರ ಸಹಸ್ರ ಸಂಖ್ಯೆಯಲ್ಲಿ ಪಠಿಸೋಣ, ಅದರ ಫಲವನ್ನು ಪಡೆಯೋಣ.
1: ಓಂ ನಮಃ ಶಿವಾಯ. ಯು ಆರ್ ಲಿಸ್ನಿಂಗ್ ಟು ಶೈವಂ ಡಾಟ್ ಆರ್ಗ್ ರೇಡಿಯೋಸ್, 24/7 ಸ್ಪಿರಿಚುವಲ್ ಚಾನೆಲ್ಸ್ ಫ್ರಮ್ shaivam.org. ಓಂ ನಮಃ ಶಿವಾಯ.
0: ಮಂತ್ರಶಾಸ್ತ್ರದಲ್ಲಿ ಶ್ರೇಷ್ಠವಾದ ಮಂತ್ರಗಳನ್ನು ಹೇಳಲಾಗಿದೆ. ಇಂತಹ ಶ್ರೇಷ್ಠ ಮಂತ್ರಗಳಲ್ಲಿ ಮೇಧ ದಕ್ಷಿಣಾಮೂರ್ತಿ ಮಂತ್ರಕ್ಕೆ ವಿಶಿಷ್ಟವಾದ ಸ್ಥಾನವಿದೆ. ಹೆಸರೇ ಹೇಳುವಂತೆ ಈ ಮಂತ್ರದಲ್ಲಿ ಮುಖ್ಯವಾಗಿ ಮೇಧ ಮತ್ತು ಪ್ರಜ್ಞೆಗಳನ್ನು ನಾವು ದಕ್ಷಿಣಾಮೂರ್ತಿಯಿಂದ ಬೇಡುತ್ತೇವೆ. ಮನುಷ್ಯನಿಗೆ ಶ್ರೇಯೋಮಾರ್ಗವನ್ನು ತುಳಿದು ಆನಂದವನ್ನು ಹೊಂದಬೇಕಾದರೆ ಮೇಧ ಮತ್ತು ಪ್ರಜ್ಞ ಎರಡೂ ಬೇಕೇ ಬೇಕು. 24 ಅಕ್ಷರಗಳಿಂದ ಕೂಡಿದ ಈ ಮೇಧಾದಕ್ಷಿಣಾಮೂರ್ತಿ ಮಂತ್ರದಲ್ಲಿ ಇದನ್ನೇ ಕೇಳುವುದರಿಂದ ಮಂತ್ರ ಪುರಶ್ಚರಣೆ ಮಾಡುವ ಭಕ್ತನಿಗೆ ದಕ್ಷಿಣಾಮೂರ್ತಿ ಇದನ್ನು ನೀಡುತ್ತಾನೆ. ಈ ಕಾರಣಕ್ಕಾಗಿ ಈ ಮಂತ್ರ ಬಹಳ ಮಹತ್ವವನ್ನು ಪಡೆದಿದೆ. ಇಷ್ಟೇ ಅಲ್ಲದೆ ಇದನ್ನು ಜಪಿಸುವುದರಿಂದ ಸಕಲ ಕಾಮನೆಗಳು ಕ್ಷಿಪ್ರವಾಗಿ ಈಡೇರುತ್ತವೆ. ಇಂತಹ ಕ್ಷಿಪ್ರ ಫಲದಾತೃವಾದ ದಕ್ಷಿಣಾಮೂರ್ತಿಯ ಕೃಪೆ ಸಮಸ್ತರಿಗೂ ಸಿಗಲಿ ಎಂದು ಶ್ರೀ ಶಂಕರರು ಈ ಮಂತ್ರದ ಒಂದೊಂದು ಅಕ್ಷರದಿಂದ ಆರಂಭವಾಗುವ 24 ಶ್ಲೋಕಗಳನ್ನು ಹಾಗೂ ಉಪಸಂಹಾರದ ಒಂದು ಶ್ಲೋಕವನ್ನು ಒಟ್ಟಿಗೆ 25 ಶ್ಲೋಕಗಳನ್ನು ರಚಿಸಿ ಇಡೀ ಸಮಾಜವನ್ನು ಅನುಗ್ರಹಿಸಿದ್ದಾರೆ. ಓಂಕಾರ ಸ್ವರೂಪಿಯಾದ ಭಕ್ತರಿಗೆ ವಿಪತ್ತುಗಳನ್ನು ದೂರ ಮಾಡಿ ಪುರುಷಾರ್ಥಗಳನ್ನು ನೀಡುವ, ಅಪಸ್ಮಾರ ರಕ್ಕಸನನ್ನು ನಾಶಪಡಿಸಿದ, ನಾರದರೇ ಮೊದಲಾದ ಮುನಿಗಳು ಮೋಹ ನಿವಾರಣೆಗಾಗಿ ಮೊರೆ ಹೊಕ್ಕ, ಜ್ಞಾನಮುದ್ರೆ, ವೀಣೆ, ಪುಸ್ತಕ, ಜಪಸರಗಳನ್ನು ಧರಿಸಿದ, ದೇವತೆಗಳ ಇಷ್ಟಾರ್ಥವನ್ನು ನೆರವೇರಿಸಿದ, ಗರ್ಭದೊಳಗಿನ ಜೀವಿಗಳು ಸಂಸಾರ ಬಂಧನ ನಿವಾರಣೆಗಾಗಿ ಪ್ರಾರ್ಥಿಸುವ, ಸಂಸಾರ ಭಯಗ್ರಸ್ತರಾದವರು ಶರಣು ಹೊಂದುವ, ಪಂಚಭೂತಗಳನ್ನು ವ್ಯಾಪಿಸಿದ, ತೇಜೋಮೂರ್ತಿಯಾದ ನಮ್ಮ ಆತ್ಮಸ್ವರೂಪನೇ ಆದ ದಕ್ಷಿಣಾಮೂರ್ತಿಗೆ ನಮಸ್ಕರಿಸುವ ಮೂಲಕ 7 ಶ್ಲೋಕಗಳಲ್ಲಿ ಮಂತ್ರದ 7 ವರ್ಣಗಳಿಂದ ಅಮೋಘವಾಗಿ ಸ್ತುತಿಸಿ, ಸ್ತುತಿಸುವ ನಮ್ಮೆಲ್ಲರಿಗೂ ಮೊದಲಿಗೆ ಶ್ರೀ ಶಂಕರರು ಅಭಯವನ್ನು ನೀಡಿದ್ದಾರೆ. ಸನ್ಯಾಸಿಗಳಾದವರು ಕರ್ಮ ಹಾಗೂ ಕರ್ಮ ಫಲದ ಆಸೆಯನ್ನು ಬಿಟ್ಟು ಯಾವ ದಕ್ಷಿಣಾಮೂರ್ತಿಯ ಜಿಜ್ಞಾಸೆಯನ್ನು ಮಾಡುತ್ತಾರೋ